0: ವರ್ಣನ ವಿಷಾತಿಕ್ರಾಂತಾಯಿ ಏಸೆ ನಮ್ ದೇವ್ಯ ಹಂಸ ಅವಸಾನ ವಶೇಂ ಅಪಟ ಒಬ್ಬ ಹಂಸಿಗಿನ್ ಸಮುಗನೀಮಠ ಅವಸರಾಯಿ
1: ಹೊಂದಮಾಯ ಗಾಯಕಿನಿ ಏ ರುಚಿರಾನನಿಯ ವರ್ಣನಾ ಕರ್ಮಿನ್ ಒಬ್ಬ ಎದಿರಿಪತ್ಕಲ ಕರ್ಣ ರಸಾಯನ ಗಾಯನೆಯ ಗೆನ ಮಮ ಮಗೇ ಕೃತಜ್ಞತಾವ ಪಲ ಕರ್ಣೋ ಎನಿಸಾ ಅಪ್ರಮಾದವ ಆಪಸು ಗೊಸ್ ಮಗೇ ಅಭಿಪ್ರಾಯ ಗೆನ ಚೂಳನಿ ಬ್ರಹ್ಮದತ್ತ ರಜತುಮಾಟ ದನುಂ ದೆನ್ನ
0: ಏಮಾಯ
1: ರಾಜಪುರುಷ ಮೇ ಪಿರಿಸ ಭಾಂಡಾಗಾರೆ ವಿತ ಕೆಂದವಾಗಿನ ಗೊಸ್ ದಹಸಿನ್ ಬೆಂದಿ ಪಿಯಲ್ಲ ಬಗಿನ್ ಪ್ರಧಾನಿಯ ಕರುಣು
0: ದೀರ್ಘಾಯುವೇವ
2: ಪಂಚಾಲ ಚಂಡಿ ಕುಮಾರಿಯ ದಿಲೆನ ಸುಮಿಗೆನೆನ ಲಪ ನುಮವನ್ ಸಂದಮೆನ ಸೇನಕೇನಿ
1: ಏ ಅಭಿರೂಪಿ ಕುಮಾರಿಯ ದೇವಂಗನ ಕಟ್ಟ ದೇವಿನಿ ವೇತೆ ಸಿತಾನ್ನಟ ಅಪಹಾಸು

0: ದಿವ್ಯ ಇದು ಇದ್ದೇವೆ ಅನ್ವಾನ್ಸ್. ದಿವಿ ದೇವತಾ ಉನ್ ಪವ ರಾತ್ರಿ ಕಾಲೇದಿ ಅಗೆ ರೂಪಶ್ರೀಯ ವರ್ಣನಾ ಕರ್ಮಿನ್ ಕೀಗ ಎನ್ನ ಪವ ಅಪಟ ಅಪೆ ಜನತಾ ವಗಿನ್ ಅಸನ್ನಟ ಲಭಿನವ
1: ದವಸ ಮಧುರಟ ಸಾಗಲ ನೋರ ವಿಸು ಮಧುರಜಕೆ ತಿಯನಿಯ ಪಭಾವತಿ ಕುಮಾರಿಯ ಪಿಲಿಬಂದ ಪೋತ ಸಿಹಿ ಪತ್ತೆನೋ
0: ದಿವ್ಯನ್ ವಹನ್ಸ ಪಭಾವತಿ ಕುಮಾರಿಯ ಸರ್ಣ ಕರ ಗಣಿಮಠ ಇದಿರಿ ಪತ್ತು ಕುಸ ರಜು ವಿರೂಪಿ ಪುತ್ಕಲೆ
1: ಇವನೇನು ಸುದುಸು ಕಮಾಕ್ ಮಠ ನಹ ಸೇನಕ
0: ರಾಜಕೀಯ ಆವಾಹ ವಿವಾಹ ವರ್ಟ ವಯಸ್ ಪರತ್ರೆ ಗೆಟಲ್ ವಾಕ್ವಾನ್ನೆ ನೆಹನೆ ಏ ಹರ್ನು ವಿಟತ್ನ್ ಏ ಗನ ತೀರ್ನೆ ಕರನ್ನೆ ಅಗೆ ಪಿಯ ರಾಜತುಮ ಮಿಸ ಅಯ ನುವೆಯ ಅಯ ಮನಾಪ ಉನತ್ ಅಮನಾಪ ಉನತ್ ಏ ಇನ್ನೊಬ್ಬ ವಹನ್ಸೇಟ ಬಾಧಾವಕ್ ಸಿದುವನ್ನೆ ನೆಹ
1: ಏತ್ ಮಹೌಜದ ಪಂಡಿತುಮಾಗೆ ನೋವಿಮಸಾ ತೀರನೆಯ ಗಣೀಮ ಗಣ ಓಹು
0: ಮೇಯ ದೇವ್ಯನ್ ವಹನ್ಸ ಮುಲು ಮನಿನ್ಮ ಒಬ್ಬ ವಹನ್ಸೆಗೆ ಪೌತ್ಕಲಿಕ ಕರ್ಮಕ್ ಮಹೌಷಧನ್ಗೆ ಕಾರ್ಯವನ್ನೇ ರಾಜ್ಯಪಾಲನೆ ಗನ ಒಬ್ಬ ವಹನ್ಸೇಟ ಉಪದಿಸ್ತೀಮ ಪಮನೈ ಏಕೆಸೇ ವತ್ ಸಿತಾಬಲನ್ ಅಪೇ ಮೇ ರಾಜ್ಯ ಒಬ್ಬ ತುಮಾಗಿನ್ ಪಶುವ ಪಾಲನೆ ಕಿರೀಮ ಸದಾ ಉರುಮಕ್ಕಾರೇಜ್ಞೆ ಪುತ್ಕುಮರಿಕು ಲಬಾದೀಮಟ ಉದುಂಬರಾ ದೇವಿನ್ ಭಾನ್ಸಿತ್ ಅಪೋ ಸತ್ತುನಾನಿ
1: ವೇದಗತ್ ಕರುಣಾಕ್ ಒಬ್ಬ ಸಭಾ ಪ್ರಜ್ಞಾವಂತೆ ಸೇನಕೇನಿ ಮಠಮ ಉವತ್ ಮಿತೆಕ್ಕಲ್ಲೇ ಕಲ್ಪನಾವು ಎನ್ನೆ
0: ಮೇ ಉತುಮ್ ಮಂಗಲ್ಯೇನ್ ಅಪಟ ಅಪೇ ರಾಜ್ಯೇಟ ಯಹ ಪತಕ್ ಮಿಸ ಕಿಸಿತು ಅಯಾ ಪತಕ್ ವನ್ನೇ ನೇ ದೇವ್ಯನ್ ವಹನ್ಸ ಕೆಸೆ ವತ್ನ್ ಮಹೌಷಧ್ಯನ್ ಸಮಗ ಮೇಗನ ಕಥಾ ಕಿರಿ ಮಠ ಒಬ್ಬ ವಹನ್ಸೆ ಇಕ್ ಮಂ ವಿಯುತು ನೆತೈ ಮಾಸಿತನು
2: ಅನೇ ಮಂದಮೇ ರಜವರು ಐ ಸಮೀರ ಮೆಚ್ಚರ ಮೋಡ
3: ಮಠ ತಿಥಾಗನ್ನ ಬೇರೆ ತರ ಹಂಗ ತಾಮ ಮೇ ಸೇನಕ ಪುಕ್ಕುಸ ಕಾವಿಂದ ವಗೆ ಬೊರು ಪಂಡಿತಿಯನ್ಗೆ ಉಪದೇಶಗನ್ನವನೆ ಮೆಚ್ಚರ ವಟಿನ ಮಹೌಷಧಿಯನ್ನ ಎತ್ತಿ ಐ ಮೇ ವಗೆ ತಂಗೊಳ್ತೆ ಅನ್ನೆ
2: ಹೆಮ ಕೋಲೆಮ ರಜವರು ಉಂಟು ವೆನ್ನ ಮೇಕದ ಮಂದ
3: ಅಪಿ ಇಲಂಗ ಕಥಾಂಗೇಂ ಬಲಮು ಮೊಗದ ವೆನ್ನ ಕೇಲಾ ಅರೆ ಆದರಣೀಯ ಮೆಸೇಜ್ ಕಕ್ ತಿಬ್ಬಾ ಅಪಿಟ ಲಿಯಲ ಮೆನ್ನ ಮೇ ವಿಧಿಯಟ ದ್ಯಾಸನ್ ಉಪನತ್ಮಗೆ ನೆತೆಫೆಮ್ ನಿಸಾ ಸತುಟೆನ್ ನಿನ್ನವ ಗಣಿ ಮುಲ್ಲಿ ಚಾಲಟಮ್ಮಗೆನ್ ಒಬ್ಬ ಸೆಮಟ ಆಶೀರ್ವಾದ ಕರ್ಣ ಕೇಳ ಅನೇ ಅಮ್ಮ ಲಸ್ಸಂಟ ರೇಡಿಯೋ ಕಲಂಗ ಇಂದಗನ ನೆತ್ತಹನ ಫೋಟೋ ಎಕ್ಕು ತೆಕ್ಕ ತಮೈ ಅಪಿಟ ಮೆಸೇಜ್ ಎಕ್ಕ ತಿಯಲತೆಯ ನೆತೆನ್ ಗೊಡಕ್ ಸ್ತುತಿ ಮೇ ವಗೆ ಆದರಣೀಯ ಮೆಸೇಜ್ ವಲ್ಟ ಮಾತಲಿ ಪ್ರಿಯದರ್ಶನ್ ಈ ವಗೆಮ ತಿಲಿ ನೀ ಒತ್ತ ಅಪಿಟ ಮೆಸೇಜ್ ಕೇವಲ ತಿಬುನಾ ಸ್ವಸ್ಥ ಸಿದ್ಧಂ ಕೇಳ ಮೆಸೇಜ್ ಕೇಳ ತಿನ ಉದಾಸನಕ್ಕೆ ತಿನ್ನಟಮ ಕೇವಟ್ಟೆ ತಾಮತ್ ಪಣಮ ಹಿಗನಗರ ನೇವಾಗೇನೆ ಅಪೂರ್ವ ಇದನ್ನ ಸಂಸಾರ ಕಥಂದ್ರ ಕೇವನ ಪಣ ಪೋಲ ಪಸರಿನ್ ರಮಣಿ ಸುಮೇಧ ಅಪಿಟ ಹೇ ಮೆಸೇಜ್ ಕಕ್ತಿ ಅದ್ದಿ ಹಂಬಕೋಲೆ ಆನಂದ್ ವಾತ್ ಅಪಿಟ ಲಸ್ಸನ ಮೆಸೇಜ್ ಕಕ್ತಿ ಎಲ್ಲ ತಿನೋ ಬಲಂಗುಡ ಚಿತ್ರ ಗೊಡಾಕಾದ್ರೆ ನೇತೆ ಫೆಮ್ಮೆಗರ ಕೇಳ ಹೊಂದ ಮೆಸೇಜ್ ವಾತ್ ಅಪಿಟ ಎಲ್ಲ ತಿನವ ಹಾ ಇತಿಂಗ್ ಇತಿಂಗ್ ಸುಭಪೆತುಂ ಕೇಳ ಸಂಧಾನ ಕಲ್ಲತೇನೋ ಕಿತುಲ್ ಗಲಿನ್ ಮಲಿಂದಿ ಅಕ್ಕಿ ಅಯ್ಯ ಸುಭಪೆತುಂ ಕೇಳ ಕೇಳತೇನೋ ಒಗೊಲ್ ಹೆಮೋಟಮ ಬೆತ್ತಾದರೆ

0: ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಗಿಟಾರೇನ್ ಪತ್ತರಗೆನ ವಯಲಿನೇಟ್ ಅತ್ತಟ ದುನ್ನ ದನ್ ತಿಯನ್ನ ಪಿಯಾ ಬನ್ನ
2: ರೆಡ್ ಎಫ್ಎಂ ಹೆಲೋ ಹೆಲೋ ಸತ್ಯಾಂತ್ಯ ಹೆಲೋ ಹೆಲೋ ಸತ್ಯಾಂತ್ಯ